0: ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ AIR ಈ ಆಪ್ನಲ್ಲಿ ಕೇಳಿ ಕನ್ನಡ ಕಸ್ತೂರಿ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ರತ್ನ ಅರ್ಚಕ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಗುರುವಾರದ ಸಂಚಿಕೆಯಲ್ಲಿ ಕೇಳಿ ಸ್ವರಚಿತ ಕಥಾವಾಚನ ಹಾಗೂ ಚಿತ್ರಗೀತೆ. ಶ್ರೋತೃಗಳೇ, ಕಥಾವಿಹಾರ ಈ ಶೀರ್ಷಿಕೆಯಡಿಯಲ್ಲಿ ಕೇಳಿ ಸ್ವರಚಿತ ಕಥಾವಾಚನ ಪ್ರವೀಣಾ ದೇಶಪಾಂಡೆ ಅವರಿಂದ. ಕಥೆಯ ಶೀರ್ಷಿಕೆ ಬಿಸಿ ಭಕ್ರಿ.
1: ನಮಸ್ಕಾರ. ಇಂದು ನಾನು ಓದುತ್ತಿರುವ ಕಥೆ ಬಿಸಿ ಭಕ್ರಿ. ಹೈದರಾಬಾದಿನಿಂದ ಹೊರಟ ರೈಲು ಮುಂಬೈ ತಲುಪಿದಾಗ ಬೆಳಗಿನ 9 ಗಂಟೆಯಾಗಿತ್ತು. ಶಾರದಾ ಶ್ರೀನಿವಾಸ್ ದಂಪತಿಗಳು ಮೊದಲ ಬಾರಿಗೆ ತಮ್ಮ ಮಗಳ ಮನೆಗೆ ಹೊರಟಿದ್ದಾರೆ. 2 ವರ್ಷದ ಹಿಂದೆ ಮಗಳು ಕಾವ್ಯಾಳ ಮದುವೆಯಾಗಿ ಹೈದರಾಬಾದಿನಲ್ಲೇ ಅತ್ತೆಯ ಮನೆಯಲ್ಲಿದ್ದವಳು ಈಗ ಮುಂಬೈಯಲ್ಲಿ ಹೊಸದಾಗಿ ಸಂಸಾರ ಹೂಡಿದ್ದಾಳೆ. ಮಗಳ ಮನೆ ನೋಡುವ ಕಾತುರ, ಅದರಲ್ಲೂ ಚೊಚ್ಚಲು ಬಸುರಿ ಮಗಳನ್ನು ಭೇಟಿಯಾಗುವ ಆತುರದಲ್ಲಿ ಶಾರದಾಳಿಗೆ ರೈಲು ಪ್ರಯಾಣ ಬಹಳ ದೀರ್ಘವೆನಿಸಿತ್ತು. ರೈಲು ಮುಂಬಯಿಯ ನಿಲ್ದಾಣದಲ್ಲಿ ನಿಂತಾಗ ಕಿಟಕಿಯಲ್ಲಿ ಅಳಿಯನ ನಗುಮುಖ ಕಂಡು ಶಾರದೆಗೆ ಹಾಯೆನಿಸಿತು. ಮುಂಬೈ ಮಹಾನಗರಕ್ಕೆ ಸ್ವಾಗತ ಎಂದು ನಗುತ್ತಾ ಎಲ್ಲ ಸಾಮಾನುಗಳನ್ನು ಗಾಡಿಯಿಂದ ಮಹೇಶ್ ಕೆಳಗಿಳಿಸಿದ. ಕೂಲಿಯ ಸಹಾಯದಿಂದ ಕಾರಿನಲ್ಲಿ ಎಲ್ಲ ಲಗೇಜ್ ಇಡಿಸಿ ಕಾರ್ ಡ್ರೈವ್ ಮಾಡ್ತಾ, ಏನತ್ತಿ ಇಡೀ ಹೈದರಾಬಾದೇ ಹೊತ್ತುಕೊಂಡು ಮುಂಬೈಗೆ ಬಂದ ಹಂಗದ ಎಂದು ಕಣ್ಣು ಮಿಟುಕಿಸಿ ನಕ್ಕ. ಹೂ ಮತ್ತ ಬಸುರಿ ಮಗಳ ಬೈಕಿ ಬುತ್ತಿ ಅಂದ್ರ ಅಷ್ಟು ಸುಲಭ ಅಂದ್ಕೊಂಡಿರೇನು, ಮುಗಳ್ ನಗುತ್ತಾ ಅಂದಳು ಶಾರದೆ. ಹೂವಿನ ಜೊತೆ ನಾರು ದೇವರ ಮುಡಿಗೆ ಸೇರ್ದಂಗ, ನೀವಿಬ್ರೂ ಇಲ್ಲಿರೋ ಅಷ್ಟು ದಿನ ನನಗೂ ಹಬ್ಬದೂಟ ಎಂದು ನಕ್ಕ ಮಹೇಶ. ಅದೇನ್ ಕೇಳ್ತೀರಿ ಅಳೆಂದ್ರ, ಮಗಳು ಬಸುರಿ ಎಂದು ತಿಳಿದಾಗಿನಿಂದ ದಿನಕ್ಕೊಂದು ನಮೂನೆ ತಿಂಡಿ ಮಾಡಿ ಇಡ್ತಿದ್ಲು. ನಾನಂತೂ ಆಕಿ ಮಾಡಿದ್ದನ್ನೆಲ್ಲ ಜೋಡಿಸಿ ಕಟ್ಟಿ ಇಡೋದ್ರೊಳಗೆ ಸುಸ್ತಾಗಿನಿ. ಕಾವ್ಯ ಎಷ್ಟು ತಿಂತಾಳೋ ಬಿಡ್ತಾಳೋ ಗೊತ್ತಿಲ್ಲ. ನಾವಿಬ್ರೂ ಸೇರಿ ಎಲ್ಲ ಖಾಲಿ ಮಾಡಿಬಿಡೋಣ ಎಂದು ನಕ್ಕರು ಶ್ರೀನಿವಾಸರಾಯರು. ಮೂವರೂ ನಗುತ್ತಾ ಹರಟುತ್ತಾ ಪ್ರಯಾಣಿಸಿ ಗೇಟೆಡ್ ಕಮ್ಯುನಿಟಿ ತಲುಪಿದರು. ಲಿಫ್ಟ್ನಲ್ಲಿ 4ನೇ ಅಂತಸ್ತಿಗೆ ಹೋಗುತ್ತಿದ್ದ ಹಾಗೆ ಮನೆಯ ಬಾಗಿಲು ತೆರೆದು ಹಸನ್ಮುಖಳಾಗಿ ಇವರನ್ನು ಎದುರುಗೊಳ್ಳಲು ಕಾದು ನಿಂತಿದ್ದಳು ಕಾವ್ಯ. ಮಗಳನ್ನು ಕಂಡೊಡನೆ ಓಡಿ ಹೋಗಿ ಶಾರದಾ ಅವಳನ್ನು ತಬ್ಬಿಕೊಂಡಳು. ಏನ್ ಪುಟ್ಟಿ, ಹೆಂಗಿದ್ದೀಯಾ, ಹೇಗಿದೆ ಆರೋಗ್ಯ, ಕಳಕಳಿಯಿಂದ ವಿಚಾರಿಸಿದರು ಶ್ರೀನಿವಾಸರಾಯರು. ಮುಂಚೆ 1 ತಿಂಗಳು ಸ್ವಲ್ಪ ಕಷ್ಟ ಅನ್ನಿಸ್ತು, ಈಗ ಅಡ್ಡಿ ಇಲ್ಲಪ್ಪ. ಹ್ಞೂ, ನನ್ನ ಅಳಿಯ ಚಲೋ ಕಾತಿ ತಗೊಂಡಾನ, ಲಘು ಸುಧಾರಿಸ್ಕೊಂಡಿ ಎಂದರು ರಾಯರು. ಹೌದಪ್ಪ, ನೀನು ಹುಡುಕಿದ ಅಳಿಯ ಅಲ್ವೇನು, ಅದಕ್ಕೆ ಅಷ್ಟು ಒಪ್ಪಿಟ್ಟುಕೊಂಡು ಮಾತಾಡ್ತಿದ್ದಿ. ಮತ್ತ ನನ್ನ ಏನಂತ ತಿಳ್ಕೊಂಡಿ, ನನ್ನ ಎಲ್ಲ ಸೆಲೆಕ್ಷನ್ ಸೂಪರ್ ಎಂದು ಹೆಂಡತಿಯ ಕಡೆ ಕಣ್ಣು ಬಿಟಕಿಸಿ ನಕ್ಕರು. ಕರೆಕ್ಟ್ ಕರೆಕ್ಟ್ ಎಂದು ಕಾವ್ಯ ಮಹೇಶ್ ಗೊಳ್ಳೆಂದು ನಕ್ಕರು. ಪಪ್ಪ ಅಮ್ಮ ನಿಮ್ಮಿಬ್ಬರಿಗೂ ಬಿಸಿ ಬಿಸಿ ಚಾ ಮಾಡಿಕೊಡ್ತೀನಿ, ಆಮೇಲೆ ಸ್ನಾನ ಮಾಡಿ ಬಂದು ಊಟ ಮಾಡೋರಂತ. ಹೇ ಕವಿ, ನೀನು ಆರಾಮ್ ಕೂತು ಅಪ್ಪ ಅಮ್ಮನ ಜೋಡಿ ಕೂತು ಮಾತಾಡ್ತಿರು, ನಾನು ಫಸ್ಟ್ ಕ್ಲಾಸ್ ಖಡಕ್ ಚಹಾ ಮಾಡ್ಕೊಂಡು ಬರ್ತೀನಿ ಎಂದು ಹೊರಟ ಮಹೇಶ್. ಅಯ್ಯೋ ನೀವ್ಯಾಕ, ನಾನೇ ಮಾಡ್ತೀನಿ ಬಿಡ್ರಿ ಎಂದಳು ಶಾರದೆ. ಇಲ್ಲ ಇಲ್ಲ, ಇವತ್ತೇನು ನೀವು ಕೆಲಸ ಮಾಡೋ ಹಂಗಿಲ್ಲ, ನಾಳೆಯಿಂದ ನೀವು ಮಾಡಂಗಿಲ್ಲ ಅಂದ್ರೂ ನಿಮ್ಮನ್ನು ಬಿಡಂಗಿಲ್ಲ. ಈಗ ನಿಮ್ಮ ಅಳಿಯನ ಕೈರುಚಿ ಸ್ವಲ್ಪ ನೋಡ್ರಿ ಎಂದು ಒಳಗೆ ಓಡಿದ ಮಹೇಶ್. ಪಾಪ ಎಷ್ಟು ಸಿಂಪಲ್, ನಿನಗೆಷ್ಟು ಸಹಾಯ ಮಾಡ್ತಾರವ ಮಹೇಶ್ ಎಂದ ತಾಯಿಗೆ. ಹ್ಞೂ ಮತ್ತ, ಈಗಿನ ಕಾಲದಾಗ ಹೆಣ್ಣು ಗಂಡು ಅಂತ ಏನಿಲ್ಲ, ಇಬ್ರು ಹೊರಗೂ ದುಡಿಬೇಕು ಒಳಗೂ ದುಡಿಬೇಕು ಎಂದು ಉತ್ತರಿಸಿ, ಅದೆಲ್ಲ ಇರಲಿ, ನಾನು ಫೋನ್ನಾಗೆ ಹೇಳಿದ

ಐಟಮ್ಸ್ ಎಲ್ಲ ತಂದ್ಯೋ ಇಲ್ಲೋ? ಹೂನವ, ಬಸುರಿ ಬೈಕ್ ಬುತ್ತಿ ಅಂದ್ರ ಸಾಮಾನ್ಯದ ಮಾತ ನೋಡು. ಈ ದೊಡ್ಡ ಬ್ಯಾಗ್ ತುಂಬ ನೀನು ಬಯಸಿದ ತಿಂಡಿ ತಿನಿಸು ಅವ. ಮಾಲೆದುಂಡಿ, ಬೆಣ್ಣಿ ಚಕ್ಲಿ, ಕೋಡುಬಳಿ, ಕುರುಕುರು ಮಸಾಲೆ, ಅವಲಕ್ಕಿ, ಹುಣಸಿ ತೊಕ್ಕು, ರಂಜಕ, ಉಪ್ಪಿನಕಾಯಿ, ಖವಾ ಹೋಳಿಗಿ, ಶೇಂಗಾ ಹೋಳಿಗಿ, ಬೇಸನ್ ಉಂಡಿ ಮತ್ತ ಅಮ್ಮ ಅಮ್ಮ ಸಾಕು ಮಾಡು. ನಾನು ಆಸೆ ಪಟ್ಟಿದ್ದು ಒಂದೆರಡು ತಿನ್ಸಾದ್ರ ನೀನು 108 ಜೋಡಿಸ್ಕೊಂಡು ಬಂದಿದಿ. ಎಷ್ಟಂತ ತಿನ್ಬೇಕು ನಾನು? ನಿನಗ ಇಷ್ಟವಾದ ತಿನಿಸು, ನಿನ್ನ ಗಂಡಗ ಇಷ್ಟದ ತಿನಿಸು ಎಲ್ಲ ಮಾಡ್ಕೊಂಡು ಬಂದಿನಿ. ಮತ್ತ ಡಬ್ಬಿ ಖಾಲಿ ಮಾಡ್ಲಿಕ್ಕೆ ನಿಮ್ಮಪ್ಪನೂ ಸಹಾಯ ಮಾಡ್ತಾರ ತಗೋ. ನೀ ಮಾಡಿದ್ದು ದಿನಾ ತಿನ್ನೋದಂತೂ ಇದ್ದೇ ಇರ್ತದ. ಈಗ ನಾನು ಮಗಳ ಕೈ ರುಚಿ ನೋಡ್ಲಿಕ್ಕೆ ಬಂದಿನಿ. ಇವತ್ತೇನು ಸ್ಪೆಷಲ್ ಕವಿ ಪುಟ್ಟ? ಎಂದರು ರಾಯರು. ಎಲ್ಲ ಆಮೇಲೆ ಹೇಳ್ತೀನಿ, ನೀವು ಸ್ನಾನ ಮಾಡಿ ಬರೋದ್ರೊಳಗ ಅಡಿಗೆ ತಯಾರ ಆಗಿರ್ತದ, ಅಂದಳು ಕಾವ್ಯ. ಅಷ್ಟರಲ್ಲಿ ಮಹೇಶ್ 2 ಕಪ್ ಚಹಾ ಮಾಡಿಕೊಂಡು ಬಂದನು. ನಿಮ್ಮ ಮಗಳ ಕೈ ರುಚಿ ನೋಡೋದಕ್ಕಿಂತ ಮೊದ್ಲ ನಿಮ್ಮ ಅಳಿಯ ಮಾಡಿದ ಮಸಾಲ ಚಾಯ್ ಹೆಂಗದ ಕುಡಿದು ನೋಡ್ರಿ ಮಾವ. ವಾಹ್ ವಾಹ್, ಬೆಸ್ಟ್! ಪ್ರಯಾಣದ ಆಯಾಸ ಎಲ್ಲ ಮಾಯ ಆಯ್ತು. ಮೆಚ್ಚುಗೆಯಿಂದ ನುಡಿದರು ರಾಯರು. ಶಾರದಾ ಲಘುಬಗನೆ ಸ್ನಾನ ಮಾಡಿ ಅಡುಗೆ ಮನೆಗೆ ಬಂದಳು. ಮಗಳ ಮದುವೆಯಾಗಿ 2 ವರ್ಷವಾದರೂ ಅವಳು ಅದೇ ಊರಲ್ಲಿ ಅತ್ತೆ ಮಾವನ ಮನೆ ಇದ್ದುದರಿಂದ ಹತ್ತಿರದಿದ್ದ ಮಗಳ ಸಂಸಾರ ನೋಡುವ ಅವಕಾಶ ಶಾರದಾ ಶ್ರೀನಿವಾಸ್ ದಂಪತಿಗಳಿಗಾಗಿರಲಿಲ್ಲ. ಓದು, ನೌಕರಿ, ಸಿನಿಮಾ, ಫ್ರೆಂಡ್ಸ್ ಅಂತೆಲ್ಲ ಜಾಲಿಯಾಗಿ ತಿರುಗಾಡಿಕೊಂಡಿದ್ದ ಕಾವ್ಯ ಜವಾಬ್ದಾರಿಯಿಂದ ಮನೆ ನಿರ್ವಹಿಸುವುದನ್ನು ಕಂಡ ಶಾರದಾಳಿಗೆ ಮಗಳ ಮನೆ ನೋಡಿ ಸಂತೋಷ ಆಯಿತು. 2 ಬೆಡ್ರೂಮಿನ ಮನೆ ಚಿಕ್ಕದಾದರೂ ಚೊಕ್ಕವಾಗಿತ್ತು. ಕಾವ್ಯಾಳ ಅತ್ತೆ ಮಾವ ತಮ್ಮ ಮಗಳ ಮನೆಗೆ ವಿದೇಶಕ್ಕೆ ಹೋಗಿದ್ದರಿಂದ ಬಸರಿ ಮಗಳನ್ನು ಸುಧಾರಿಸುವ ಜವಾಬ್ದಾರಿ ಈಗ ಶಾರದೆಯದೇ. ಜೋಳದ ಹಿಟ್ಟು ಕಲಿಸುತ್ತಿದ್ದ ಕಾವ್ಯ, ಅಮ್ಮ ಅಪ್ಪ ನೀವಿಬ್ಬರು ಊಟಕ್ಕೆ ಕೂತ್ಬಿಡ್ರಿ, ನಾನು ಬಿಸಿ ಬಿಸಿ ಭಕ್ರಿ ಮಾಡಿ ಬಡಿಸ್ತೀನಿ. ಹಾ, ಏನಂದಿ? ಭಕ್ರಿ? ನೀನ್ ಯಾವಾಗ ಭಕ್ರಿ ಮಾಡ್ಲಿಕ್ಕೆ ಕಲಿತೆ ಕಾವ್ಯ? ಹೌದು, ಕಾವ್ಯ ಮದುವೆಗಿಂತ ಮುಂಚೆ ಎಂದೂ ಅಡಿಗೆ ಮನೆಗೆ ಕಾಲಿಟ್ಟವಳೇ ಅಲ್ಲ. ಯಾವಾಗಲೋ ಒಮ್ಮೆ ಮನಸ್ಸು ಬಂದ್ರೆ ಪಿಜ್ಜಾ, ಬರ್ಗರ್, ಮಣ್ಣು, ಮಸಿ ಅಂತ ಅದೇನೋ ಅಡಿಗೆ ಮನೆಗೆ ದಾಳಿ ಇಟ್ಟಿದ್ದು ಬಿಟ್ರೆ ಮನೆಗೆಲಸದಲ್ಲಿ ಆಸಕ್ತಿ ವಹಿಸಿದವಳೇ ಅಲ್ಲ. ಮದುವೆಯಾಗಿ ಅತ್ತೆ ಮನೆಗೆ ಹೋದರೂ ಒಬ್ಬಳೇ ಸೊಸೆಯೆಂದು ಅತ್ತೆ ಮಾವ ಮಾಡಿದ ಮುಚ್ಚಟೆಯಿಂದಾಗಿ ಅಲ್ಲೂ ಹೆಚ್ಚು ಕೆಲಸ ಮಾಡಿದವಳೇ ಅಲ್ಲ. ಈಗ ತಾನು ಹೊಸದಾಗಿ ಸಂಸಾರ ಹೂಡಿದ ಮೇಲೆ ಅಡುಗೆ, ಅದರಲ್ಲೂ ಭಕ್ರಿ ಮಾಡುವುದನ್ನು ಕಲಿತಿದ್ದಾಳೆ ಅಂದರೆ ಆಶ್ಚರ್ಯವಲ್ಲದೆ ಮತ್ತೇನು. ಅಮ್ಮ ಹೈದರಾಬಾದಿನಲ್ಲಿದ್ದಾಗ ಅತ್ತೆ ಒಂದೆರಡು ಬಾರಿ ಹೇಳ್ಕೊಟ್ಟಿದ್ರು, ಆದ್ರೆ ಇಲ್ಲೇ ಮುಂಬೈಗೆ ಬಂದ ಮೇಲೆ ನನಗೆ ಒಬ್ಬಾಕಿ ಚಲೋ ಗೆಳತಿ ಸಿಕ್ಕಾಳ, ನೀತಾ ಅಂತ ಆಕಿ ಹೆಸರು. ಆಹಾ, ಆಕಿ ಏನ್ ಭಕ್ರಿ ಮಾಡ್ತಾಳಂತೀ? ಭಕ್ರಿನೋ ಮಂಡಗಿನೋ ವ್ಯತ್ಯಾಸ ತಿಳಿಲಾರ್ದಂಗ ಇರ್ತದ. ಎರಡೂ ಕೈಯಿಂದ ಭಕ್ರಿ ಬಡಿಯೋದನ್ನ ಕಲ್ತಿದ್ದೆ ಆಕಿಯಿಂದ. ನಾನೀಗ ನೀವು ಮಾಡಿಕೊಡ್ತೀನಿ, ತಿಂದು ನೋಡಿ ಹೇಳು ಹೆಂಗಾಗ್ಯದ ಅಂತ. ಅಷ್ಟರಲ್ಲಿ ಸ್ನಾನ ಮುಗಿಸಿ ಬಂದ ಶ್ರೀನಿವಾಸರಾಯರು ಮಗಳು ಭಕ್ರಿ ಬಡಿಯೋದನ್ನು ನೋಡ್ತಾ, ಆಹಾ ಎಷ್ಟು ಚಂದ ಭಕ್ರಿ ಮಾಡ್ತೀಯವ ಕವಿ, ನೋಡಿ ಆನಂದ ಆಯ್ತು. ಥೇಟ್ ನಮ್ಮಮ್ಮನು ಹಿಂಗ ಎರಡೂ ಕೈಯಿಂದ ಭಕ್ರಿ ಬಡಿತಿದ್ಲು. ಎಲ್ಲ ಅಜ್ಜಿ ಗುಣನ ನಿನಗೂ ಬಂದಾವ. ಅಜ್ಜಿ ಹಂಗ ಭಕ್ರಿ ಬಾಡ್ದನ ಕಲ್ತಿದ್ದೇನೋ ನನಗೆ ಸಂತೋಷದ ವಿಚಾರ. ಆದ್ರ ಆಕಿ ಹಂಗ ಬರೇ ತನ್ನ ಗಂಡ ಮಕ್ಕಳಿಗೆ ಮಾತ್ರ ಬಿಸಿ ಭಕ್ರಿ ಮಾಡಿ ಬಡಿಸೋದಿಲ್ಲ, ಇನ್ನೊಬ್ಬರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವರನ್ನ ಖುಷಿ ಪಡಿಸೋದು ಒಂದು ಕಲೆ. ಅದು ಅಜ್ಜಿಗೆ ಗೊತ್ತಿರಲಿಲ್ಲ. ನಾ ಮಾತ್ರ ಹಂಗಲ್ಲ ಬಿಡು ಎಂದು ನಕ್ಕಳು ಕಾವ್ಯ. ಶ್ರೀನಿವಾಸರಾಯರು ಮೌನವಾದರು. ಶಾರದೆ ಕಾವ್ಯಳ ಮಾತಿನ ಜಾಡಿನ ಮೂಲ ಹಿಡಿದು ಹಿಂದಕ್ಕೆ ಸಾಗಿದಳು. ಶಾರದೆಯ ಮದುವೆಯಾದ ಹೊಸತು. 100 ಕನಸುಗಳನ್ನು ಇಟ್ಟುಕೊಂಡು ಗಂಡನ ಮನೆಯ ತುಂಬಿದ ಸಂಸಾರಕ್ಕೆ ಬಲಗಾಲಿಟ್ಟು ಬಂದಿದ್ದಳು. ಇನ್ನೂ ಮದುವೆಯಾಗದ ನಾದಿನಿ, ಮೈದುನಂದಿರು, ಅತ್ತೆ ಮಾವ, ಮನೆಯಲ್ಲಿ ಜೋರ್ ದರ್ಬಾರು. ತಾನು ಯಾವ ಕೆಲಸ ಮಾಡಿದರೂ ಎಲ್ಲದರಲ್ಲೂ ಒಂದು ತಪ್ಪು ಕಂಡು ಹಿಡಿದು ಕೊಂಕು ಮಾತನಾಡಿದರೆಗೆ ಅತ್ತೆಗೆ ಸಮಾಧಾನ. ಮೊದಲು ಶಾರದೆಗೆ ದುಃಖವಾಗುತ್ತಿದ್ದರೂ ನಂತರ ದಿನಾ ಸಾಯೋರಿಗೆ ಅಳೋರ್ಯಾರು ಎಂಬಂತೆ ಯಾವ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿರ್ಲಿಪ್ತಳಾಗಿ ಬಿಟ್ಟಳು. ಆಕೆಯ ಅತ್ತೆ ಮಾತು ಹೆಂಗಿದ್ದರೂ ಅಡಿಗೆಯಲ್ಲಿ ಅದರಲ್ಲೂ ಭಕ್ರಿ ಮಾಡೋದರಲ್ಲಿ ಎತ್ತಿದ ಕೈ. ಎರಡೂ ಕೈಯಿಂದ ಪಟಪಟನೆ ಬಡಿಯುವ ರಭಸಕ್ಕೆ ಒಂದು ಒಳ್ಳೆ ಹಿಟ್ಟಿನ ಮುದ್ದೆ.

ದುಂಡಗೆ ಚಕ್ರಾಕಾರದಲ್ಲಿ ಗರಗರನೆ ತಿರುಗುತ್ತಿರುವುದನ್ನು ನೋಡುವುದೇ ಚಂದ. ಬಡಿದ ಭಕ್ಕರಿಯನ್ನು ಹಂಚಿಗೆ ಹಾಕಿ ಅದಕ್ಕೆ ನೀರು ಹಚ್ಚಿ ಸ್ವಲ್ಪ ಬೆಂದ ನಂತರ ಗ್ಯಾಸ್ ಒಲೆಯ ಮೇಲೆ ಹಾಕಿದಾಗೆ ಭರ್ರನೆ ಪೂರಿಯಂತೆ ಉಬ್ಬುವುದನ್ನು ನೋಡಿ ಬೆರಗಾಗುತ್ತಿದ್ದಳು ಶಾರದಾ. ಒಮ್ಮೊಮ್ಮೆ ಉಬ್ಬಿದ ಬಿಸಿ ಭಕ್ರಿ ಕಂಡು ಶಾರದೆಗೆ ಅದನ್ನು ಆಗಲೇ ತಿನ್ನುವ ಮನಸ್ಸಾಗುತ್ತಿತ್ತು. ಆದರೆ ಅದನ್ನು ಸವಿಯೋ ಭಾಗ್ಯ ಅವಳಿಗೂ ಎಂದೂ ಒದಗಲೇ ಇಲ್ಲ. ಬಿಸಿ ಬಿಸಿ ಭಕ್ರಿ ತಿನ್ನುವ ಯೋಗ ಏನಿದ್ದರೂ ಶಾರದೆಯ ಅತ್ತೆಯ ಗಂಡ ಮಕ್ಕಳಿಗೆ ಮಾತ್ರ. ಎಲ್ಲರೂ ಊಟಕ್ಕೆ ಕುಳಿತಾಗ ಉಪ್ಪು ನೀರು ಚಟ್ನಿ ಪಲ್ಯ ಬಡಿಸುವ ಕೆಲಸ ಶಾರದೆ ಆಗಿತ್ತು. ಶಾರದೆ ಬಸುರಿಯಾದಾಗಲೂ ಈ ಪದ್ಧತಿ ಬದಲಾಗಲೇ ಇಲ್ಲ. ಎಲ್ಲರ ಊಟದ ನಂತರ ಅತ್ತೆಯ ಜೊತೆ ಊಟಕ್ಕೆ ಕುಳಿತುಕೊಳ್ಳುವಾಗ ಭಕ್ರಿ ಆರಿ ಅಂಗಾರಾಗಿರುತ್ತಿತ್ತು. ಅತ್ತೆಯ ಬಿಗುಮಾನ ಅಹಂಕಾರದ ಸ್ವಭಾವದಿಂದಾಗಿ ಬಿಸಿ ಭಕ್ರಿ ತಿನ್ನುವ ತನ್ನ ಆಸೆಯನ್ನು ಎಂದೂ ಶಾರದಾ ಬಹಿರಂಗಪಡಿಸಲೇ ಇಲ್ಲ. ಹೈದರಾಬಾದಿನಲ್ಲಿ ಹುಟ್ಟಿ ಬೆಳೆದ ಶಾರದೆಗೆ ಸರಿಯಾಗಿ ಭಕ್ರಿ ಮಾಡಲು ಬರುತ್ತಿರಲಿಲ್ಲ. ಸೊಸೆಗೆ ಭಕ್ರಿ ಮಾಡಲು ಬರುವುದಿಲ್ಲ ಎಂಬ ಅಂಶವನ್ನೇ ದೊಡ್ಡದಾಗಿ ಎತ್ತಿ ಆಡಿ ಅಹಂಕಾರ ಪಡುವ ಅತ್ತೆಗೆ ತನಗೂ ಚೆನ್ನಾಗಿ ಭಕ್ರಿ ಮಾಡಲು ಕಲಿಸಿಕೊಡಿರೆಂದು ಹೇಳಲು ಭಯದಿಂದ ಬಾಯೇ ಬರುತ್ತಿರಲಿಲ್ಲ. ಇನ್ನು ಬಿಸಿ ಭಕ್ರಿ ತಿನ್ನುವ ಆಸೆಯಂತೂ ಹೇಳಿಕೊಳ್ಳುವ ಹಾಗೇ ಇರಲಿಲ್ಲ. ಶಾರದೆಗೆ ತಾಯೂ ಇಲ್ಲದ್ದರಿಂದ ಬಿಸಿ ಭಕ್ರಿ ತಿನ್ನುವ ಬಸುರಿ ಹೆಣ್ಮಗಳ ಬಯಕೆ ಮನದಲ್ಲೇ ಕಮರಿ ಹೋಯಿತು. ಈಗಿನ ಕಾಲದ ಗಂಡಸರಂತೆ ಆಗಿನ ಕಾಲದ ಗಂಡಸರಿರುತ್ತಿದ್ದರೆ ಆ ಮಾತೇ ಬೇರೆ ಇರುತ್ತಿತ್ತು. ಹೆಂಡತಿಯ ಪರವಹಿಸಿ ಮಾತನಾಡಿದರೆ ಎಲ್ಲಿ ಹೆಂಡತಿಯ ಗುಲಾಮ ಎನ್ನುತ್ತಾರೋ ಎಂದು ಗಂಡಸರು ಭಾವಿಸುವ ಕಾಲವದು. ಅದಕ್ಕೆ ತನ್ನಾಸೆಯನ್ನು ಗಂಡನ ಮುಂದೆಯೂ ಹೇಳಿಕೊಳ್ಳಲಾರದಂತಹ ಪರಿಸ್ಥಿತಿ. ಆದರೆ ಈಗ ವಿಪರ್ಯಾಸವೆಂದರೆ ಮಗಳು ತನ್ನಾಸೆಯ ಬಿಸಿ ಭಕ್ರಿ ತಿನ್ನಲಿಕ್ಕೆ ತನ್ನನ್ನು ಕರಿತಿದ್ದಾಳೆ. ಅಮ್ಮ ಅಮ್ಮ ಊಟಕ್ಕೆ ಕೂತ್ಕೊಮ್ಮ. ಮಗಳ ಧ್ವನಿ ಶಾರದೆಯನ್ನು ಗತಕಾಲದ ನೆನಪಿನ ಕೋಶದಿಂದ ಹೊರಗೆ ಎಳೆಯಿತು. ಇಲ್ಲ ಇಲ್ಲ, ನಾನು ಕೂಡೋದಿಲ್ಲ, ನಾನು ಬಡಿಸ್ತೀನಿ. ಅಳಿಯಂದ್ರೆ ನೀವು ಊಟಕ್ಕೆ ಕೂತ್ಕೊಳ್ಳಿ. ಹೌದು ಹೌದು, ನಿಮ್ಮಮ್ಮ ಆಮೇಲೆ ನಿನ್ನ ಜೊತೆ ಕೂಡ್ತಾಳ. ಅಳಿಯಂದ್ರೆ ಊಟಕ್ಕೆ ಕೂಡ್ಲಿ ಕಾವ್ಯ. ಇಲ್ಲ ಇಲ್ಲ, ಅಮ್ಮನೇ ಕೂತ್ಕೊಳ್ಳಿ. ಅಮ್ಮ ನಿನಗೆ ಬಿಸಿ ಭಕ್ರಿ ಭಾಳ ಸೇರ್ತದಲ್ಲ, ನಾನು ಮಾಡಿ ಹಾಕ್ತೀನಿ ನೋಡು ಎಂದು ಅಮ್ಮನ ಭುಜ ಒತ್ತಿ ಹಿಡಿದು ತಟ್ಟೆಯ ಮುಂದೆ ಬಲವಂತದಿಂದ ಕೂಡಿಸಿದಳು ಕಾವ್ಯ. ಅಳಿಯ ಬೇಗ ಬೇಗ ಚಟ್ನಿ ಪಲ್ಯ ಬೆಣ್ಣೆ ಎಲ್ಲವನ್ನು ಬಡಿಸಿದನು. ಮಗಳು ಬಿಸಿ ಬಿಸಿಯಾಗಿ ಉಬ್ಬಿಸಿದ ಭಕ್ರಿಯನ್ನು ಸಂತೃಪ್ತಿಯಿಂದ ತಿನ್ನುತ್ತಾ ಬಹಳ ದಿನಗಳ ನನ್ನ ಮನದಾಸೆ ಈಡೇರಿತು ಎಂದುಕೊಂಡಳು. ಊಟ ಮುಗಿದ ನಂತರ ಮಗಳು ಅಳಿಯನಿಗೆ ತಟ್ಟೆ ಹಾಕಿ ಬಡಿಸುತ್ತಾ, ಶಾರದಾ ಕಾವ್ಯ ನನಗೆ ಬಿಸಿ ಭಕ್ರಿ ಇಷ್ಟ ಅಂತ ನಿನಗೆ ಹೆಂಗ್ ಗೊತ್ತಾತು? ನಿಧಾನವಾಗಿ ಊಟ ಮಾಡುತ್ತಿದ್ದ ಕಾವ್ಯ ನಕ್ಕಳು. ಅಮ್ಮ ಮದುವೆಗೆ ಮುಂಚೆ ನೀನು ಭಕ್ರಿ ಮಾಡಿ ಬಿಸಿ ಭಕ್ರಿ ಬಾಡಿನಿ ಲಘು ಬರ್ರಿ ಆರಿದ್ರ ರುಚಿ ಇರುವುದಿಲ್ಲ ಅಂತ ನೀನು ಕರೆದಾಗ ನಾನು ಹೋಗಮ್ಮ ಯಾವಾಗಲೂ ಭಕ್ರಿ ಭಕ್ರಿ ಅಂತಿ ಅಂತ ನಾನು ಮೂಗು ಮುರಿತಿದ್ದೆ. ಹಾಗೆಲ್ಲ ನೀನು ಗೊಣಗಾಡಿದ ಮಾತು ನೀನ್ ಮರ್ತರು ನಾನ್ ಮರ್ತಿಲ್ಲ. ಆ ಮಾತುಗಳೆಲ್ಲ ಕಿವಿಯೊಳಗೆ ರಿಂಗಣಿಸ್ತಾವ. ನನಗಂತೂ ಬಸುರಿ ಇದ್ದಾಗ ಸಹಿತ ಬಿಸಿ ಭಕ್ರಿ ತಿನ್ನುವ ಅಪೇಕ್ಷೆ ಇಡಿರಲಿಲ್ಲ. ನಿಮಗೆಲ್ಲ ಬಿಸಿ ಭಕ್ರಿ ಮಾಡಿ ಹಾಕ್ತೀನಿ ಬರ್ರೋ ಅಂತ ಕರೆದ್ರೂ ಬರೋದಿಲ್ಲ. ಏನು ಹುಡುಗರೋ, ಈಗ ನಿಮಗೆ ಅರ್ಥ ಆಗಂಗಿಲ್ಲ, ಮದುವೆ ಆದ್ಮೇಲೆ ಅರ್ಥ ಆಗ್ತದ ಅಂತಿದ್ದೇ ಇಲ್ಲ. ಹೌದು, ಶಾರದೆ ಅತ್ತೆಯಷ್ಟು ಚೆನ್ನಾಗಿ ಭಕ್ರಿ ಮಾಡಲಿಕ್ಕೆ ಬರೆದಿದ್ರೂ ತಕ್ಕ ಮಟ್ಟಿಗೆ ಕಲಿತು ಭಕ್ರಿ ಮಾಡಿದ್ದಾಗ ಮಕ್ಕಳು ಬೇಗನೆ ಊಟಕ್ಕೆ ಏಳದಿದ್ದಾಗ ಗೊಣಗಿಕೊಳ್ಳುವ ಮಾತುಗಳಾಗಿದ್ದವು. ಕಾವ್ಯ ಇದನ್ನೆಲ್ಲ ನೀನು ಇನ್ನೂ ನೆನಪಲ್ಲಿ ಇಟ್ಕೊಂಡಿಯಾ? ಹೌದು ಮತ್ತ, ಆಗ ನಾನು ಉಡಾಫೆಯಿಂದ ಓಡಾಡ್ತಿದ್ರೂ ನಿನ್ನ ಮಾತೆಲ್ಲ ನನ್ನ ಮೆದುನೊಳಗೆ ಸ್ಟೋರ್ ಆಗ್ಬಿಟ್ಟವ. ಭಾವನೆಗಳು ಮನಸ್ಸಿನ ಮೂಲೆಯೊಳಗೆ ಅಡಗಿಕೊಳ್ತಾವ. ಮದುವೆ ಆದ್ಮೇಲೆ ಅದರಲ್ಲೂ ನಾನು ತಾಯಿಯಾಗುವ ಈ ಸಂದರ್ಭದೊಳಗ ನಿನ್ನ ಮಾತೆಲ್ಲ ಪದೇ ಪದೇ ನೆನಪಾಗ್ತಾವ. ಹೆಣ್ಣು ಮಕ್ಕಳಿಗೆ ಗರ್ಭಾವಸ್ಥೆ ಅನ್ನೋದು ಜೀವನದ ಪ್ರಮುಖ ಹಂತ. ಆಗ ಬಹಳ ಸಂತೋಷದಿಂದ ಇರಬೇಕು ಅಂತಾರ ಡಾಕ್ಟರು ಹಾಗೂ ಹಿರಿಯರು. ಆ ವಿಷಯಕ್ಕೆ ನಾನು ಬಹಳ ಲಕ್ಕಿ ಅಲ್ವೇನಮ್ಮ? ಅರ್ಥ ಮಾಡಿಕೊಳ್ಳುವ ಗಂಡ, ಅತ್ತೆ ಮಾವ, ಅಕ್ಕರೆ ತೋರುವ ಅಪ್ಪ ಅಮ್ಮ ಯಾವುದಕ್ಕೂ ಕೊರತೆ ಇಲ್ಲ. ಆದ್ರ ನೀನು ಮರೆತ ನಿನ್ನ ಬಸುರಿ ಬಯಕೆಯನ್ನು ಇವತ್ತ

0: ಲೇಬೇಕು ಅಂತ ನನಗನ್ನಿಸ್ತು. ಮಾಡಿದೆ ಅಷ್ಟೇ ಎಂದು ಹಾಯಾಗಿ ನಕ್ಕಳು ಕಾವ್ಯ. ನಾನು ನನ್ನ ಮಗಳ ಬಸುರಿ ಬಯಕೆ ತೀರಿಸೋಣ ಅಂತ ಇಲ್ಲಿ ಬಂದ್ರ ನೀನೇ ಬಿಸಿ ಬಕ್ರಿ ಮಾಡಿ ನನ್ನ ಬಯಕೆ ತೀರಿಸಿದ್ದೀಯ, ಸಂತೋಷ ಆತ್ ನೋಡು ಎಂದು ತಾಯಿಗೆ ತಾಯಾದವಳ ಮುದ್ದಿನ ಮಗಳನ್ನು ಹೆಮ್ಮೆಯಿಂದ ನೋಡುತ್ತಾ ಅವಳ ತಲೆ ನೇವಿರಿಸಿದಳು ಶಾರದ.
1: ಇಲ್ಲಿಯವರೆಗೆ ಸ್ವರಚಿತ ಕಥಾವಾಚನ, ಕಥೆಯ ಶೀರ್ಷಿಕೆ ಬಿಸಿ ಬಕ್ರಿ, ಪ್ರವೀಣಾ ದೇಶಪಾಂಡೆ ಅವರಿಂದ ಪ್ರಸಾರಗೊಂಡಿತು. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಕೇಳಿ ಚಿತ್ರಗೀತೆ. ಚಿತ್ರ ನ್ಯಾಯವೇ ದೇವರು, ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ.

ನೀವು ಕೇಳುತ್ತಿದ್ದೀರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಈಗ ಕೇಳಿ ಮತ್ತೊಂದು ಚಿತ್ರಗೀತೆ, ಚಿತ್ರ ರಾಮಾಚಾರಿ. ಮನು ಹಾಗೂ ಎಸ್ ಜಾನಕಿ ಅವರ ಕಂಠದಲ್ಲಿ